0: ಕಲ್ಕೈರಗ್ನಿಮಿಂಧಾನ ಉಭೌ ಲೋಕೌ ಸನೇಮಹಂ ಲೋಕಯೋರುದ್ಧಾತಿ ಮೃತ್ಯುಂ ತರಾಮ್ಯಹಂ ಆಚಿದೋ ಮೃತ್ಯೋ ಮಾವಧೀರ್ ಮಾಮೇ ಬಲಂ ವಿವೃಹೋ ಮಾ ಪ್ರಮೋಷೀ
1: ಮಾಮೇರೆ ಆಯುರುಗ್ರನ್ ಚಕ್ಷ ಸಂತ್ವ ಹಮಿಷಾ ವಿಧೇಮ
0: ಮಾನೋ ಮಹಾಂತ ಮುತ ಮಾನೋ ಅರ್ಧಗಂ ಮಾನ ಉಕ್ಷಂತ ಮುತ ಮಾನ ಉಕ್ಷಿತಂ
1: ಮಾನೋ

0: ಚಕ್ರಮ ಜಿಕ್ವಯ ಗುರುಮನ ಶೋಭಾ ಪ್ರಯೂತಿ ದೇವಹೇಡನಂ
1: ಅವೇದಚ್ಚ ನಾಯತೆ ತಸ್ಮಿನ್ ತದೇನೋ ಮಸವೋದಿ.